ನೀ ಚಾರಡೇಸಿಕೊಳ್ಳು ಆ ದಪ್ಪ ಪಂಡು ಬಳ್ಳು ನನ್ನ ಹೌಸಿಗೊಲಿಪೇನು ಅಟ್ಟರಾಣಿ ಮನಸ್ಸು ರೂಪ.